ಕೊಡದೆಯೇ ನಿಕ್ಕೋ. ಬುಂ ಬುಂ ಮಾಡಿ ತಲೆಯಾಡ, ಪೊಣ್ಣು ಪಯ್ಯನೋ ಬೆಳೆಯಾಡ, ಕೂಡಿ ನಿಕ್ಕಿರ ಊರುಸನೋ ಕೊಂಡಾಡ ಪೋಗುದಯ್ಯ.